0: na fe on she ne ho ani mo nyam wa bra bo mu na o chi se radi amemu enye ye
1: dia ye kitwa
0: izan se ya ho odin ye nim dia ye nyansa.